0: ಶತಂ ಲಂಬೋದರಂ ಪ್ರಿಯಂ ಅತ್ಯಂತ ಪಾವನಂ
1: ಅಕ್ಷಯಂ ಲಭತೆ ಪುಣ್ಯಂ ದಾರಿದ್ರ್ಯಂ ನೈವ ಜಾಯತೆ
0: ಬಾಪ್ಪಾಲಾ ಚಾಂದಿ ಅತಿ ಪ್ರಿಯ ಆಹೆ
1: ಆಣಿ ಮ್ಹಣೂನ್ ತೀ ಶುದ್ಧ ಹವೀ
0: ಬಾಪ್ಪಾಸಾಠಿ ಚಾಂದಿಚೆ ಪೂಜಾ ಸಾಹಿತ್ಯ
1: ಆಣಿ ಶೋಭಿವಂತ ದಾಗಿನ್ಯಾನ್ಸಾಠಿ
0: ವಿಶ್ವಾಸ್ ನಾಶಿಕ್ಕರಂಚಾ
1: ಅಡಾವತ್ಕರ್ ಜ್ವೆಲ್ಲರ್ಸ್ ಅಗುರಾ ಕಾಂಪ್ಲೆಕ್ಸ್ ಕೆನಡಾ ಕಾರ್ನರ್ ನಾಸೆ
2: कार्यक्रमात आता ऐकूया हसरत जयपुरी यांचं गीत आशा भोसले यांच्या आवाजात. हे गीत आहे हमराही या चित्रपटामधलं. गीताला संगीत दिलं आहे कल्याणजी आनंदजी यांनी.